0: ಶ್ರೀಧಾಕುರಾ ಪ್ರಶ್ನ ವಿಚಾರ ಉಜಾಲೋ ರೇಡಿಯೋ ನೆಟ್ವರ್ಕ್.
1: ಶ್ರೀಧಾಕುರಾ ಪ್ರಶ್ನ ವಿಚಾರ ಕಾಠ್ಮಂಡುಮಾ 90 ಮೆಗಾಹರ್ಟ್ಜ್ ತಪಾಯಿ ಉಜಾಲೋ ರೇಡಿಯೋ ನೆಟ್ವರ್ಕ್ ಮಾ ಅಬ ಸುನ್ನ ಸಕ್ನುಹುನ್ಛ ಲೋಕ ಚಾಚರಿ.